ಹಾಕೋದ್ ಬಿಟ್ಟು ಇಸಿಬೇಕು ಒಂದ್ ಮಕ್ಕೊಮ್ಮಿ ಎಷ್ಟಕ್ಕೊ ಯಾರೆ ಸಮಯಕ್ಕೋ ಇಸಿಬೇಕೋ ಅಭಿ ಬಿಗಿ ಒಬ್ಬ ಅನು ಗೋಯ್ನ ಅನು ಹೊಂದ ಚಾರ್ ಸೇಷೆ ಹೊಂದ ದಾಸ ಮೌಖದಿ ಹೇರ ಇ ಮೇರ್ ಮೇರ್ ಮೇರ್ ಸನ್ನಾಡ ಕ್ರಾಸ್ ಲಿವ್ ದ ಫ್ರೀ ದ ಸಾಮ ಹೋರ ಹೇ ಅಂಡ್ ಹೂ ಯು ಬ್ಯಾನ್.